ನೌಕರ ತಿನಾರ್ ಸಹಸಮಪ್ಪ ತಿನಾರ್ ದುಲೀಚ ಬಹ ತಿನಾರ್ ಉಥಪ್ ಬಿಥಪ್ಪ ಸುಖ ಲಹ ತಿನಾರ್ ಸಂಸಾರ ಮೈ ಅಪಹ ಪಾಟೋ ರೇಪ ಮಾದತೆ ಸಖ್ಯಾಥ ತಿನಾರ್ ಜಾಲಪ ಪಣ ಗುರ ಅಮರದಾಸ ಸೋ ಪ್ರಸನ್ನ ಜಹ ತೈ ಪಡ್ಯೋ ಏಕ ಮನ್ ತರ್ಯೋ ಏಕ ಕರ್ ಏಕ ಪಛಾಣ್ಯೋ ನೈಣ ಬೈಣ ಮೋಹ ಏಕ ಏಕ ದೋ ಠಾಏ ನಾ ಜಾಣ್ಯೋ ಸ್ವಪ್ನ ಏಕ ಪ್ರತಖ ಏಕ ಏಕ ಸಮೈ ಲೀಣೋ ತೀಸ ಏಕ ಅರ ಪಂಜ ಸಿದ್ಧ ಪೈ ತೀಸ ನಾ ಖೀಣೋ ಏಕೋ ಜೇ ಲಾಖ ಲಖೋ ಅಲಖ ಹೈ ಏಕ ಏಕ ಕರ ವರ್ಣ್ಯೋ ಗುರ ಅಮರದಾಸ ಜಲ ಪಣೈ ತೂ ಏಕ ಲೋಡೈ ಏಕ ಮನ್ಯೋ ಜೇ ಮತ್ ಗಹೀ ಜಯ ದೇವ ಜೇ ಮತ್ ನಾಮೈ ಸಮಾಣೀ ಜೇ ಮತ್ ತ್ರಿಲೋಚನ ಚಿತ್ತ ಭಗತ ಕಬೀ ರಹಿ ಜಾಣೀ ರುಕ ಮಾಂಗತ ಕರ್ತೂತ ರಾಮ ಜಂಪೋ ನಿತ ಪಾಈ ಅಮರೀಕ ಪ್ರಹ್ಲಾದ ಶರಣ ಗೋವಿಂದ ಗತ ಪಾಈ ತೈ ಲೋಭ ಕ್ರೋಧ ತ್ರಿಷ್ಣಾ ತಜೀ ಸುಮತ್ ಜಲ ಜಾಣೀ ಜುಗತ ಗುರ ಅಮರದಾಸ ನಿಜ ಭಗತ ಹೈ ದೇಖ ದರ್ಸ ಪಾವೋ ಮುಕ್ತ ಗುರ ಅಮರದಾಸ ಪರಸಿಯ ಪೋಹಂ ಪಾತಕ ಬೇನಾಸೈ ಗುರ ಅಮರದಾಸ ಪರಸಿಯ ಸೇ ಸಾಧಕ ಆಸಾಸೈ ಗುರ ಅಮರದಾಸ ಪರಸಿಯ ಧ್ಯಾನ ಲೈಯ ಪೌ ಮುಕ್ಕೇ ಗುರ ಅಮರದಾಸ ಪರಸಿಯ ಅಪೌ ಲಭ್ಯ ಗೌ ಚುಕ್ಕೇ ಏಕ ಬಿನ್ ದುಗಣ ಜೋ ತೋ ರಹಿ ಜಾ ಸುಮಂತ್ರ ಮಾನ ಮೈ ಲಹಿ ಜಾಲ ಪಾ ಪದಾರ್ಥ ಇತ್ತ೜ೇ ಗುರ ಅಮರದಾಸ ಡಿಠೈ ಮಿಲೈ ಸಚ ನಾಮ ಕರ್ತಾರ ಸೋ ದೃಢ ನಾನಕ ಸಂಗ್ರಹೋ ತಾತೆ ಅಂಗದ ಲಹಿಣಾ ಪ್ರಗಟ ತಾಸ ಚರಣ ಲಿವರೋ ತಿತ್ ಕುಲ ಗುರ ಅಮರದಾಸ ಆಸಾ ನಿವಾಸ ತಾಸ ಗುಣ ಕಮಣ ವಖಾಣೋ ಜೋ ಗುಣ ಅಲಾಖ್ಯಾ ಗಮ ತಿನೈ ಗುಣಯಂತ ನಾ ಜಾಣೋ ಬೋಯ ಥೋ ಬಿಧಾತೈ ನಿರ್ಮಯೋ ಸಬ ಸಂಗತ ಕುಲ ಉದರಣ ಗುರ ಅಮರದಾಸ ಕೀರ್ತ ಕಹೈ ತ್ರಾಹೇ ತ್ರಾಹೇ ತೋ ಪಾಸರಣ ಆಪ ನಾರಾಯಣ ಕಲಾತಾರ ಜಗ ಮೈ ಪರವರ್ಯೋ ನಿರಂಕಾರ ಆಕಾರ ಜ್ಯೋತ ಜಗ ಮಂಡಲ ಕರ್ಯೋ ಜಯ ಕಹ ತಹ ಪರಪೂರ ಸಬ ದೀಪಕ ದೀಪಾಯೋ ಜೇ ಸಿಖ್ಯಾ ಸಂಗ್ರಹಯೋ ತತ್ ಹರ ಚರಣ ಮೈ ಲಾಯೋ ನಾನಕ ಕುಲ ನಿಮ್ಮಲ ಅವತರ್ಯೋ ಅಂಗದ ಲಹಿಣೇ ಸಂಗ ಹೋ ಗುರ ಅಮರದಾಸ ತಾರಣ ತರಣ ಜನ್ಮ ಜನ್ಮ ಪಾಸರಣ ತೋ ಜಪ ತಪ ಸತ್ ಸಂತೋಖ ಪಿಖ ದರ್ಶನ ಗುರ ಸಿಖೈ ಸರಣ ಪರೈ ತೇ ಉಬ್ಬರೈ ಛೋੜ ಜਮਪੁਰ ਕੀ ਲਿਖੈ ਭਗਤ ਪਾਏ ਭਰਪੂਰ ਹਿਰਦੈ ਉਚਰੈ ਕਰਤਾਰੈ ਗੁਰ ਗਉਹਰ ਦਰਿਆਓ ਪਲਕ ਡੁਬੰਤਿਆ ਤਾਰੈ ਨਾਨਕ ਕੁਲ ਨਿਮਲ ਅਵਤਰਿਓ ਗੁਣ ਕਰਤਾਰੈ ਉਚਰੈ ਗੁਰ ਅਮਰਦਾਸ ਜਿਨ ਸੇਵਿਓ ਤਿਨ ਦੁਖ ਦਰਿਦਰ ਪਰ ਹਰ ਪਰੈ ਚਿਤ ਚਿਤਵੋ ਅਰਦਾਸ ਕਹੋ ਪਰ ਕਹਿ ਪਹਿ ਨਾ ਸਕੋ ਸਰਬ ਚਿੰਤ ਤੁਜ ਪਾਸ ਸਾਧ ਸੰਗਤ ਹਉ ਤਕੋ ਤੇਰੇ ਹੁਕਮ ਪਵੈ ਨਿਸ਼ਾਨ ਤਉ ਕਰੋ ਸਾਹਿਬ ਕੀ ਸੇਵਾ ਜਬ ਗੁਰ ਦੇਖੈ ਸੁਭ ਦਿਸ਼ਟ ਨਾਮ ਕਰਤਾ ਮੁਖ ਮੇਵਾ ਅਗਮ ਅਲਖ ਕਾਰਨ ਪੁਰਖ ਜੋ ਫਰਮਾਵੈ ਸੋ ਕਹੋ ਗੁਰ ਅਮਰਦਾਸ ਕਾਰਨ ਕਰਨ ਜਿਵ ਤੂੰ ਰੱਖੈ ਤਿਵ ਰਹੋ ਭਿਖੇ ਕੇ ਗੁਰ ਗਿਆਨ ਅਰ ਧਿਆਨ ਤਤ ਸਿਉ ਤਤ ਮਿਲਾਵੈ ਸੱਚ ਸੱਚ ਜਾਣੀਐ।